ಪರ್ವತರಾಜ, ಪುಣ್ಯೇನ ಕೆನಾಪಿ ಕಿಲಾವತೀರ್ಣ ಪುರಾತನಿ ಸಿಕ್ತಿರ್ ಯಂ ಸುತಾತೆ ಹಿಮಾಮಸಾಧಾರಣ ರೂಪ ಲಕ್ಷ್ಮೀ ನಲೋಕ ಸಾಮಾನ್ಯ ಸುತಾ ಪ್ರತಿಯಹ ಅನ್ನಾಡು. ಪರ್ವತರಾಜ, ನೀ ಪೂರ್ವ ಜನ್ಮಾಕೃತ ಸುಕೃತ ಫಲ ವಿಶೇಷಾನ್ನಿ ನೀನು ಏಮನಿ ಕೊನಿಯಾಡಗಲನಯ್ಯ. ಅಸಾಧಾರಣ ರೂಪ ಸಂಪನ್ನ ಯಗು ಈಮೆನು ಸಾಮಾನ್ಯ ಸ್ತ್ರೀಗಾ ಭಾವಿಸಕು. ಸನಾತನೈನಟುವಂಟಿ ಆ ಆದಿಶಕ್ತಿ ನೀ ಇಂಟ ಆಡಬಿಡ್ಡಗಾ ಅವತರಿಸಿದಯ್ಯ. ಇಂದ್ರಿಯ ನಿಗ್ರಹಂತೋ ಕೊನ್ನಿ ವೇಲ ಸಂವತ್ಸರಾಲು ತಪಸ್ಸು ಚೇಸಿನಟುವಂಟಿ ಮುನೀಶ್ವರುಲಕು ಕೂಡ ಏ ತಲ್ಲಿ ದರ್ಶನ ಭಾಗ್ಯಂ ದುರ್ಲಭಮೋ ಅಟುವಂಟಿ ಜಗನ್ಮಾತ ನೀ ಇಂಟ ಅವತರಿಸಿಂದಿ. ಈಮಕು ತಗಿನಟುವಂಟಿ ವರುಡು ಈ ಸುರಾಸುರ ಯಕ್ಷ ರಕ್ಷೋರಗ ಗರುಡ ಗಂಧರ್ವ ಕಿಂಡರ ಕಿಂಪುರುಷ ವಿದ್ಯಾಧರಾದುಲಲೋ ಎಕ್ಕಡಾ ಕಾಣರಾಡಯ್ಯ. ಈ ಸಮಸ್ತ ಚರಾಚರಮುಲಕು ಪ್ರಭು ಅಯಿನಟುವಂಟಿ ಆ ಪರಮೇಶ್ವರುಡೇ ಈಮನು ವಿವಾಹಂ ಚೇಸುಕುಂಟಾಡು ಅನ್ನಾಡು ನಾರದ ಮಹರ್ಷಿ. ಆ ಮಾಟಲು ವಿನ್ನಟುವಂಟಿ ಹಿಮವಂತುಡು, ಸ್ವಾಮಿ ನಾರದ ಏಮಂಟುನ್ನಾರು ಸ್ವಾಮಿ, ದಕ್ಷಯಜ್ಞಂಲೋ ಸತೀದೇವಿ ದಗ್ಧಮೈನ ತರ್ವಾತ ಶಂಕರುಡು ವಿರಕ್ತುಡೈ ಮಾ ಇಂಟನೇ ತಪ ಚೇಸುಕುಂಟುನ್ನಾಡೇ, ಅಟುವಂಟಿ ಪರಮೇಶ್ವರುಡು ಮಳ್ಳಿ ವಿವಾಹಂ ಆಡುತ್ತಾಡಾ ಸ್ವಾಮಿ, ಇದು ಸಾಧ್ಯಮಾ ಜರಿಗೇ ಪನೇನಾ ಅನ್ನಾಡು ಹಿಮವಂತುಡು. ಆ ಮಾಟಲು ವಿನ್ನಟುವಂಟಿ ನಾರದ ಮಹರ್ಷಿ, ಓ ಪರ್ವತರಾಜ, ಪ್ರಪಂಚಂಲೋ ಪುರುಷ ಸ್ವಭಾವಂಲೋ ಒಕ ಬಲಹೀನತ ಉಂದಿ. ಪನಿಕಿರಾನಿ ವಾಡಿ ದಗ್ಗರ ನುಂಡಿ ಪರಮೇಶ್ವರುಡಿ ವರಕು, ಅದೇಮಿಟಂಟೇ ನಿರಂತರಂ ತನ್ನನ್ನು ಏ ಸ್ತ್ರೀ ಅಯಿತೇ ಸೇವಲು ಚೇಸ್ತುಂದೋ ಆಮೆ ಎಂದು ವಾರಿಕಿ ಅನುರಾಗಂ ಕಲಗಡಂ ಸಹಜಂ. ಆ ಕಾರಣಂ ಚೇತ ಮುಂದುಗಾ ಪಾರ್ವತೀದೇವಿನಿ ಪರಮೇಶ್ವರನ ಸೇವಕೈ ಪಂಪಿಸು, ಮಿಗಿಲಿನ ವಿಷಯಾಲು ತರವಾತ ಆಲೋಚಿದ್ದಾಮು ಅನ್ನಾಡು ನಾರದ ಮಹರ್ಷಿ. ಆ ಮಾಟ ವಿನ್ನ ಹಿಮವಂತುಡು ಪರಮೇಶ್ವರನ ಸೇವಕೈ ಪಾರ್ವತೀದೇವಿನಿ ವೆಳ್ಳಮನಿ ಚೆಪ್ಪಗಾ ಆನಂದಂತೋ ಹರನಾಮ ಸ್ಮರಣ ಚೇಸ್ತು ಪರಮೇಶ್ವರುನಿ ತಪೋವನಾನಿಕಿ ವೆಲ್ಲುತ್ತುನ್ನದಿ ಆ ಪಾರ್ವತಿ ಅಮ್ಮವಾರು.

ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ ಶಂಕರ ಶಿವ ಶಂಕರ ಶಿವ ಶಂಭೋ ಮಹಾದೇವ ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ ಡಮ ಡಮ ಡಮ ರುಭಜೇ ಶಂಕರ ಗನ ಗನ ಘಂಟಾ ಭಜೇ

ಸದಾಶಿವ ಚಂದ್ರಶೇಖರ ನೀಲಕಂಠ ಶೂಲಧಾರಿ ಸಾಯಿ ಶಂಕರ ಬಾಲನೇತ್ರ ತ್ರಿಪುರ